0: ಮಲಗಿ ಕೆ ಸತ್ರಂಗಿ ರಂಗ್
1: ಎಫ್ ಎಂ ರೇನ್ಬೋ ಕೆ ಸಂಗ್ ಕೀಪ್ ಲಿಸ್ನಿಂಗ್ ಟು 100.7 ಎಫ್ ಎಂ ರೇನ್ಬೋ ಧಡ್ಕನ್ ಲಖನೌ ಕಿ.
2: दोस्तों 1:10 का समय और अब सुनिए इलाकाई खबरें.